ಸಗುಣ ಅಥವಾ ನಿರ್ಗುಣ ಜೇಥ ಭಗವದ್ ಸ್ವರೂಪ ವರ್ಣನ ಕಾ ಭಗವಂತ ಬೋಲಿಲಾಪಣ ಅಥವಾ ಭಗವದ್ ಗುಣ ಕೀರ್ತಿ ಜೇಥೆ ತೇರಾಯ ಶಾಸ್ತ್ರದಾಣ ಆವಡೆ ದೈಸೆ ಜೀವು ಪ್ರಾಣ ವಿಶೇಷೈಸಿ ಜ್ಞಾನ ಕಥನ ಸಪ್ರೇಮ ಪೂರ್ಣ ಪಡಿಯಂತೆ. ಅಸ ಏಕನಾಥಿ ಭಾಗವತಾಮಧ್ಯೆ ವರ್ಣನ ಕರಣ್ಯಾತ್ ಅಲ್ಲೆಲ್ಲ ಆಹೆ. ಭಕ್ತಿಶಾಸ್ತ್ರ ಮಂಜೆ ಶ್ರೀ ಭಾಗವತ್ ಪುರಾಣ ಹೇ ಹೇ ಸರ್ವಸಮ್ಮತ ಹೇ. ಭಗವಾನ್ ಶ್ರೀಕೃಷ್ಣ ಅರ್ಜುನಾಲ ಸಂಗ್ತಾತ್ ತೇ ಹೇ ಕಲ್ಪಾದಿ ಭಕ್ತಿಮಿಯ ಭಾಗವತ ಮಿಷೇ ಬ್ರಹ್ಮಯ ಉತ್ತಮ ಮಣೋ ನಿಧನಂಜಯ ಉಪದೇಶಿಲಿ. ಅಸ ಜ್ಞಾನೇಶ್ವರಿ ಮಧ್ಯೆ ವರ್ಣನ ಹೇ. ಪದ್ಮಪುರಾಣಮಧ್ಯೆ ಮಟ್ಲ ಹೇ ಕಿ ಜ್ಯಾತ್ ಸರ್ವ ಶಾಸ್ತ್ರ ಸಿದ್ಧಾಂತ ಭರಲೇಲೆ ಆಹೇತ್ ಜೆ ಸಂಸಾರ ಭಯನಾಶಕ್ ಭಕ್ತಿ ಪ್ರವರ್ತಕ್ ಅಣಿ ಶ್ರೀಕೃಷ್ಣ ಪರಮಾತ್ಮಲ ಪ್ರಸನ್ನ ಕರ್ಣರಾಹೇ. ಅಸ ಹೇ ಭಾಗವತ್ ಶಾಸ್ತ್ರ ಕಲಿಯುಗಾಮಧೆ ಶುಕಾಚಾರ್ಯಾನ್ನಿ ಕಥನ್ ಕೆಲೆಲೆ ಆಹೇ ಸರ್ವ ಸಿದ್ಧಾಂತ ಸಾರಂ ಹಿ ಸಂಸಾರ ಭಯನಾಶನಂ ಭಕ್ತಿ ಪ್ರವರ್ಧನಂ ಯಚ್ಚ.